ಟಕತೆ ಟಕತೆ ದಣ ನಾಗಿದೆ ಟಕತೆ ಟಕತೆ ದಣ ನಾಗಿದೆ ಟಕತೆ ಟಕತೆ ದಣ ನಾಗಿದೆ ಟಕತೆ ಟಕತೆ ದಣ ನಾಗಿದೆ.